ಸಂಧ್ಯಾ ಕಾರ್ಯಕ್ರಮ ಶ್ರೀ ಗಣಾಧಿಪತಿಯೇ ನಮಃ. To Lord Shiva, the benevolent visible, we offer our salutations again and again. Om Dhyaya Nityam Mahesham Rajat.